ತಿಗ್ಗು ತಕ್ಕ ತಿಂಗಿಣ್ಣ ತುಂ ತರಿ ತಣ್ಣ ತಣ್ಣ ತಾಮ್ ತಾಮ್ ತಾಮ್ ಸಣ್ಣ ಜೊನ್ನು ಜೊನ್ನು ತಾಮ್ ತಾಮ್ ತಾಮ್ ದೇಮೆ ಕೆಟ್ಟ ತಕ್ಕ ತಾಮ್ ತಾಮ್ ತಾಮ್ ಜೊನ್ನು ಕೆಟ್ಟ ತಕ್ಕ ತೋಮ್ ತೋಮ್ ತೋಮ್ ಸರಿ ತಣ್ಣ ತಣ್ಣ ತಾಮ್ ಸಣ್ಣ ಜೊನ್ನು ಜೊನ್ನು ಸೇಯಿ ಸರಿ.